0: ಹೇಗೆ ಓಂ ಸ್ವಸ್ತಿ ಅಷ್ಟು
1: ಓಂ ಸ್ವಸ್ತಿ ಅಷ್ಟು ಮೀನಾಡೇ
0: ಅದು ಹಿಂಗೆ Durus durus semeton selar segara wanang ditiang mulai satu menit dan ngeranjing niki gatur tiang semeton ring darat niki ngeranjing ini sana ring daratan jantos dumun aturan semeton selar segara ngeranjing ini.